ಗಗ್ಗ ಗೋಗುಂದ ಕುಂದ್ರವೋ ಸಾಸ್ ಸಾಸ್ ಜಪನೀತ ಕಾಂಬ ಸಾಸ ದೇತ ಬಿಲ್ಮನಾ ಕರಿಯೋ ಮೀತ ನೆಂಬ

ಹೃದಯದ ಕತ್ತ ದೀ ಗೆನ್ನಧ ಕಣನ ಕತ್ರಗೃಧೇ ತಾ ತಕತ್ರಗೃಧೇ ತಾ ಘದಿ ಘೆನ್ನಧ ದೀ ಧಾ ಕಣನ ಕತ್ರಗೃಧೇ ತಾ ತಕತ್ರಗೃಧೇ ತಾ ಘದಿ ಘೆನ್ನಧ ದೀ ಧಾ ಕಣನಕ ತ್ರಗೃಧೇ ತಾ ತಕೆ ತ್ರಗೃಧೇ ತಾ ಗದಿ ಘೆನ್ನ